0: ನಾಗವರಸಿದ ನಾಗವರಸಿದ ಅಲ್ಲಿನ
1: ಹೊರ ಕಪ್ಪಿಡುಗವೆ
0: ಓಂಗಣ್ಣಿಮು
1: ಅಕುಶಕಿನ ಲಪ್ಪಿಶನ್ ಭೂಮಿಕೋಪ
0: ಕೌಲ ಸೆಕೆಸೆಲೆರ್ನ ಪನವ ಚವಾ ಚವಾ ಉರಂ ಪನವ ಕೊಪ್ಪಿಂಗ ಪತಿ ಅಬ್ಬ ಕೊನ್ವ ನಿಮ್ಮರಂಗ ಅಕು
1: ಉರ ವರೆ ದನಿಂಗ ಅಪ್ಪ ಕುಲನಾಂ ಕೊಲನಾಂ
0: ಮಚ್ಚುವ
1: sayang tuan para
0: iya senopati di bura una gawar sita ngadak-ngadak salirana tutung diludahan ku perahna
1: mata aing jadi pasiksak baritenele aduh nyamata kianya kahanap baru aduh ampun gusti coba
2: nyatain
1: nih siap modar jri aduh modar di kumaha gan
0: di bura aki
1: di bura kuci aki
0: lain di bura aki gitu
1: oh syukur
0: walap
1: tungkup kuing sungutnya sih.
2: Kakak tungkup.
1: Mbah.
2: Ditungkup pusat kokor jenang.
1: Sok sama tasip taruna besia. Eh sama. Elap. Brot. Sok sama bah broto besiling. Elap.
0: Halih-halih, tinggal-tinggal, tinggal-tinggal, putar-putar, putar-putar datang, halih-halih.